0: lankaradio.lk.
1: ಹಿನ್ನ ಹೆಣ್ಣ ಮಠ ಈಗನ್ನು ಸಿತೆ ಮುರ್ದು ಹ್ಯಾಂಗಿಂ ಸೆಮಿಂಗ್ ಅವಧಿಕರಣ ಆದರ ಮೋಹತಾಂಕ್ ಅದ ಆಪಿ ಒಬ್ಬ ಹದೋತ ಅರಗನ ಎನ್ನೈ ಮೇ ಗೀತೆನು ಸೂದಾನವನ್ನೇ ಗೀತೆ ಗಾಯನಕರನ್ನೇ ಪ್ರಿಯಾಂಕರ್ ಪೆರೇರಾ ಹಿನ ಹೆಣ್ಣ ಮಠ ಈಗನ್ನು.

ಗೀತೆ ಗಾಯನ ಕಲೆ ಪ್ರಿಯಾಂಕರ ಪೆರೇರ, ಮಿಲಂಗ ಗೀತೆ, ಲಸನ ಗೀತೆ, ಜೀವ ವೇದನಾ ಹದೆ ಗೀತೆ ಅಪ್ಪ ಸಂಬಂಧ ಪೂರ್ವ ಅಪ್ಪಟ ಪೂರ್ವ ಜೀವ ವೇದನಾ ಹದೆ ಗೀತೆ ನನ್ನ ಸಂಬಂಧ ದುಃಖ ದಲ್ಲ ಸತ್ರ ಐಮಿ ಮತ್ ಸ್ಯಾಲ ಎಕಟ ಮಿಶ್ರವೆಲ್ಲ ಹದವತೆ ಗಂಬರು ತನಗೆ ಸಂಗವಾಗಿನ ಇನ್ನು ಅಮತಗ ನೋವನ ಮೋಹತಾಗ್ತೇನೋ. ಏ ತಮ್ಮ ಮೇ ಗೀತೆ ಕೇನೆ ಕಾಲೆ ಗದಾಗ್ಯತ್ ಸಿತೆ ತುವಾಲ ಮೆಕಿಗ್ಯತ್ ಕೊತರಂ ದುರಗ್ಯತ್ ಕವದಹರಿ ಮತಗೆಟ ನಂಗಿಯೇನು ಮುರುದು ಹೆಂಗಿ ಮಕ್ತೇನೋ. ಅದಾಪಿ ಅರಗನೆಣ್ಣೆ ಒಯ ಹದವತೆ ಗೆಂಬರು ತನಗ ಸೆಮಿಂಗ್ ಸೊಂದರು ವೇಲ ಇನ್ನ ಸಂಗೀತ ರಸಯಾಕ್ ಸಿತೆ ಗೆಂಬುರಟ ಎಲೆನ ಸುರೂಪಿ ರಿತ್ಮ ಹದವತೆ ಸೆಮಿಂಗ್ ಪಾವಿನ ಮತಕ ಸುವಂದ ಅಹಿಮಿ ಮೀಮ್ ಅತರಿಂಗ್ ಹಮುವಿನ ನವ ಆಲೋಕ್ಯಾಕ್ ವಗೆ ಒಬೆ ದವಸಟ ಮೃದು ಸುವೆಯಾಗ ದಿನ ವಿಶೇಷ ಗೀತೆಯಾಗ ಅಪಿ ಸಾವಂದ ಜೀವ ವೇದನಾ ಹದೇ